ರಂಗಸ್ಥಲಿ. ರಾಮಾಂಜನೇಯ ಯುದ್ಧ ನಾಟಕ ನುಂಡಿ ಶ್ರೀರಾಮನಿ ಪಾತ್ರ. ನಿರ್ವಹಣ ಶ್ರೀ ಬಿರ್ಲಾ ಜಾನ್ ಬಾಬು. ಹಾರ್ಮೋನಿಯಂ ಶ್ರೀ ಪಾಗಳ ಸುರೇಶ್.